0: na so kai san hyehyɛ wo ho ajani mwa yoku a
1: meje so na hwani ye manso eto kwani ti no ato mafo mu ha
0: ajani mwa bochire ento kwani ye o mema ya to agudada wasi makoto October top ye bi
2: me mango sai na matsa wo dia ye wo fo ye dada na